ನಾನು ನಮ್ಮ ಅರಿವಚಿತ ಸಮಾನು ಐತ ಶುಭಸ್ ಅವ ಐತ ನಾಯಕ ಅವು ಕಡಗು ಇತ ಗೋಡು ಕಡಗು ಜಿಗಿಸಿರ ಪಾಸ್ ಅಸುನು ಗುಣಗು ಕ್ವಾಜಿಸ ನಾಯಕ nekuti chandinoziva ndee kuti Jehovha wake unovarwira worship Larry Gunda so entitled wenyasha ndewenyasha apa Radio 54 African Panorama it's gospel vibes I hope you are vibing together If you can hear me loud and clear, just say hallelujah. A highest praise. And let me know where you are tuning in from. It is my pleasure to hear you once again on Radio 54 African Panorama Chinuchevano.